ಬಾಳೆ ರೇ ಜಾಸ್ತಿ. ರಂಗ ತರಂಗ ಕರೀಬ ಮಸ್ತ, ರಂಗ ತರಂಗ ಕರೀಬ ಮಸ್ತ, ಸಬ್ ಲೋಕ ಸಿದಾಸಿ ಕಾವಿ ಸೇ ಕುಸಾಯ ಖಾನ್ ಸಬ್ಬೆ ಉಠ ಜಾಸ್ತಿ.